ಬೆಳಕಿಂದ್ರಾಪನೇಕತಃ ಶಂಭರ್ ಪೂರ್ಣಾಂಕ ಪಾಚದಶಂಶ ಬಿಗಾಡ್ ಸ್ವರ್ ಹರಳೆಲ್ಲ್ಯಾ ವ್ಯಕ್ತಿ ಸಂದರ್ಭಾತಲೇ ಏಕ ನಿವೇದನ ಕವಿತ ಹೋತ್. ನಾವ ಹೇ ಗಾಯತ್ರಿ ವಿವೇಕ್ ಪಾಟೀಲ್. ವಯ ಹೇ 24 ವರ್ಷ. ರಾಹಣಾರ ನಗಾವ್ ತಾಲುಕಾ ಜಿಲ್ಲಾ ಧುಳೆ. ಉಂಚಿ 5'1" ಆಹೆ. ರಂಗ ಸಾವಳ ಆಹೆ. ಚೆಹರಾ ಗೋಲ್ ನಾಕಾನೆ ಸರಳ ಆಹೆ. ಕಿಸ್ ಮಧ್ಯಮ ಆಹೆ. ಡೋಳೆ ಕಾಳೆ ಮಧ್ಯಮ. ಅಂಗಾವರ ತಪ್ಕಿರಿ ರಂಗಾಚಿ ಸಾಡಿ ಆಣಿ ಬ್ಲೌಸ್ ಪರಿಧಾನ ಕೇಲೇಲೆ ಹೋತೆ. ಭಾಷಾಯಿಲಾ ಅಹಿರಾಣಿ ಆಣಿ ಮರಾಠಿ ಬೋಲ್ತಾ ಇತೆ. ಹೀ ಮಹಿಳಾ ಬೇಪತ್ತಾ ಝಾಲೆಲೀ ಆಹೆ. ಕೃಪಯಾ ಕುಣಾಲಾ ಆಢಳ್ಯಾಸ್ ಸಹಾಯಕ ಪೊಲೀಸ್ ನಿರೀಕ್ಷಕ ಪಶ್ಚಿಮ ದೇವಪುರ ಪೊಲೀಸ್ ಸ್ಟೇಷನ್ ಧುಳೆ ಯಾಂಚಿ ಸಂಪರ್ಕ ಸಾಧಾಯಚ ಆಹೆ.